number 15. Yebisa se bema ben wo ye di nananya yesu nyane no ipacho na ye Lazarus. Number 16. Yesu kwato Petro ompoa no no asema okachire no ye ose wo obeye ni payifo number 17 bisa se bra ye do ba ne koma yesu yesu sha oba na no abo adwama yesu sha se wo twetwe form na assemble wo twetwe wo form ho the page of bible no wa anka sem kura yesu wo twetwe wo form ho bible na anka bibia asem kura wo twetwe wo anka